0: ಹುಟ್ಟುವುದೇ ಬುಬುದ ಪಾಂಡರೆ ಫಿರೆ ಹಿಡಿಸ್ ನಾಕಾಜಾಗಿ ಕೇವಲ ಭೋಗೆ ಅಟ್ಟಾವೀಸ್
1: ಉಡ್ತಾ ಏತೆ ಪರಿ ಆವಡೆ ಸರ್ಪಟಣೆ.